ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಹಾ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆ ಉದಿಸಾಮ ಅಪಟ ಲಭೇವಾ ಆಮೇನ್.

ಯಾಜ್ಞಾಕರಂ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೇ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೇಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಯಾಜ್ಞಾಕರಂಹ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾತಿ ಅನಂತವು ದೇವಿಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟೊಬಿನ ವಾಸಸ್ಥಾನಯಾಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ತು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವ್ ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೆ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ರಿದಿ ಬಲಾ ಗೆಬಿನ್ ನೆಗೆನೆ ಕುಮರಿ ಕೌರುದು ಗೀ ಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧತ್ ಪ್ರಿಯಶಾಂತ್.

ದೇವನ ಇಹಲ ಸ್ವರ್ಗಗಳ ವೆಡವಾಸೆ ಕರ್ಣ ಒಬಗೆ ಶುದ್ಧ ದೇವದೂತ ದಹಸ್ವರ ದಹಸಾಕ್ತ ದಸ ದಹಸಾತ್ಮರ ದಸ ದಹಸಾಕ್ತವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆ ಪಸಗತ ಒಬ್ಬ ಹಂಸಿದ್ರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ